ಲೋವೆಸಿ ಹೆಮಗೆ ಶಾಂತಿಯ ಉದಿಸ ಮೇಯು ತುಂಪಿರಿ ಸಜ್ಜಾನಾಪುಟ ವದಾಲೆ ಪಾದುರ ಗಂಗುಲ ಶ್ರೀ ಪರಮ ವಿಶುದ್ಧಾರಾಮಾಧಿಪತಿ ಪ್ರವಚನ ಕೀರ್ತಿ ಶ್ರೀ ಸರ್ವಜ್ಞ ವಿಶಾರದ ಪೂಜ್ಯ ಮೀಘಸ್ವರೇ

0: ದಶಘಾತಕ ಜನತಾ ವಿಶ್ವಾಸ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ಐಎಸ್ಒ ಎಸ್ಎಲ್ಎಸ್ ನವದಾಸ್ ಏಕ ದಿದಾಸ್ ಅಟ ಸಾಹತಿಕ ಸಹ ಜಿಎನ್ಪಿ ಪ್ರಮಿತಿಯ ಸಾಹತಿಕ ಕಲ ಕ್ರಿಮಿರಾಜ ನಿಷ್ಪಾದನೆ ಕುರುಳಾಸುವೆ ವ್ಯಾಲ್ಮಿ ಪನಿಯ ಹಂದಿ ತೈಲೆ ಮುಖ ಸೋಧನೆಯ ಕ್ರಿಮಿರಾಜ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋನ್ಸೇ ಕರತ್ವಡ ದೆನ್ ಕಾಗಿ ಸ್ಲಾಫ್ ಅತುಲು ದಿವೈನ್ ಪುರಾಸಿಯಲು ದೇಶೀಯ ಔಷಧ ವಿಲಂದ ಸಲ್ ಸಹ ಒಬಟ ಲಾಂಗಮ ವಿಲಂದ ಸಲೇನ್ ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವಯ ಇಯಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸದಹ ಇಯಲಮ ಪೊಲಿಯ ಆರ್ಡಿಬಿ ಬ್ಯಾಂಕುವೆನ್
1: ಸತ್ಪುರಾ ಜಾತಿಯ ವಿಶ್ವಾಸ್ಯತೆ ಲೊತರೈಲೋವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
2: ಲಖಾಂಡ ರೇಡಿಯೋ ITN

0: ಕೊಡ್ತಾರೆ. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಾಲ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಅಲ್ಲ, ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೇದ ಹತರ ಬೆದಗ.
1: Overtime beats with Jam Jam.

0: ದೋರೆ ಗಂಗೆ ತಲು ನಹೀನಿಲ್ಲ
1: ಸಮ ಅನುಗ್ರಹಾಯ
2: ದೊರೈಯೇ ಪೆರಳೀಕರಣ ಎನ್ ಎಲ್ ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರತಿಯ ಎನ್ ಎಲ್ ಬಿ ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದಿ ಕಾನು
3: ಎಫ್ ಎಂ 93.5 ಎಫ್ ಎಂ 93.7 ಲಾಖಾನ ರೇಡಿಯೋ ITN
4: ಹವಸ ತುನಾಯಿ ವಿನಾಟಿ ವಿಸೆ ಹತಾಯಿ ವೆಲಾವ ಲಕ್ಕನ ಫೇಸ್ಬುಕ್ ಪೇಜ್ ಗೆ ಬತ್ತಟ ಗೆಲ ಮುದ ಟಗ್ಗಾಲ ಬಲಮು ಬಲಮು ಬಲಮು ಅನಿವಾರ್ಯಮ್ಮ ಉಶಾಂತ ಭವಂತ ಮನುಕ ಡಯಸ್ ಎಕತು ಕರಗಾನ ಗೆಲ ತಿನೋ ಇಸ್ರಾಲೆನ್ ಕಸನು ಆಗೆ ಮೆಸೇಜ್ ಗೆ ಮಂಗೆ ಕ್ಯೂವೆ ಸುಬದವ ಸಕ್ಷಾ ಮಿ ವಾಟ ಗೆಲ ಆಸ್ರಿವ ಕಮೆಂಟ್ ಗೆ ಅಕ್ತಾರ ತಿನೋ ಅಂಚನ ಚಾತಲಕ ಸುಬಮ ಸುಬದವ ಸಕ್ಕೆ ವಯಾಟ ಕಮರು ಪಿಟಿಯ ಮಾಲ ಮಂಗಹದಿಂ ಕೋಮದ ಗೆಲ ಹಲ ತಿನೋ ಶಶಿನಿ ಕುಮಾರಿ ಸ್ತುತಿ ಆಟ ವಿಶ್ವ ವಿಹಂಗ ಕಟನಾ ಕೆಚ್ಎಫ್ ಸೆಕೆಂಡ್ ಹಾಗೆ ಇನ್ನೋ ಕೇಳ ಕಮೆಂಟ್ ಕಕ್ ತಾಲ ತೇನೋ ಮಹಿಂದ ಅಲಹಕೋ ಥ್ಯಾಂಕ್ ಯು ಸುಬದ ಸಕ್ಕೆ ವಾಸಂಗ ಫರ್ನಾಂಡೊ ಸಮೀರ ದೇಶಾನ್ ಅಡತಿ ಸ್ತುತಿ ಮಾಪಲ ಗಮ ಪಿಯಾಜೆ ಅದ ತಿನ್ನೋ ಕೇಳ ತೇನೋ ಮೆನಕ ಸುಂದರವಾದ ಮಾಡತ್ ಮಲ್ಮಿಟಾಕ್ ರಶ್ಮಿ ಸಲೋನ್ ನೆ ಕೇಂಗ್ ಅದತ್ ಹಂಗಿನ್ನೋ ಕೇಳ ತಿನ್ನೋ ಪುಲ್ ಸ್ತುತಿ ನಿಸಂಸಲಾ ಕುಮುದುನಿ ಅಡತ್ ಮಗೆ ಆದರೆ ಪಿಲಿಗನ್ ನಿಲಂಕ ತುಷಾರ ಪಿನ್ನ ಪೊಳಗೆ ಚಾಮಿನಾಗೆ ಅತತ್ತ ಹಾಗೆನೇನು ಮಗೆ ಲಸ್ಸನ ಸಿಂಧೂಕಟ ಎಗದು ಕರಗನ್ನ ಕೇಳದೇನು ಇವ ಮಗೆ ನೆವೇ ಇದೆ ಮಮ ತೋರಗೆ ನಾವಟ ಅಪಿಟತ್ ಸಿಂಧು ಆಗ್ತೇನ ಕೇಳ ತೀರ್ನೆ ಕಾಮುದ ನಮಗ್ ಮಿಸ್ಸು ನಾಯಕಿಯವಿಲ್ಲ ತೆಕ್ಕ ಸಮ ಅವಸರ ಒಂದೇ ಕಾಗೆರೆ ನಮಗ್ ಮಿಸ್ಸು ನಾನ ಇಟ ಪಾಸೆ ಕವದಿನ್ನೆ ಶನಾಯ ಸಹನಿ ಯಥೇಶ್ ಸಮೀರ ದೇಶಾನ್ ಸನತ್ ದುಲೀಪ್ ಸಮರ್ ಸಿಂಗ್ ಬಾಲ ಕುಮಾರವಾದ್ರಿನ್ ಮದಕರ್ಣ ನ ಸಂತಾಯ ಬೆಂಡ್ರಿ ಅಕ್ಕ ಏನದನ್ನು ಲೈಕ್ಸ್ ದಾದ ಮಲಿಟಿಂಗ್ ಏನಾದರೆ ಇತರು ಮೆಸೇಜಸ್ ಟಿಕೋ ಮೇಕೇತೇನ್ ಪಸು ಬಲಾಪುರತ್ವ ಹಂಸತು ನಾಯಿ ವಿನಾಡಿ ಉಸಿಯಾಟಾಯಿ

0: ದೋರೆ ಗಂಗೆ ತಲನ ಹೀನ ಹದ್ದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ಲೊತರಯ್ಯೇ ಪೆರಳೀಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗಟ ಸುಪಿರಿ ಮೋಟರ್ ಅತ್ಯಾಗ್ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ್ಮ ಮಿಲದಿ ಕಂ
1: ವಿನತಿಯಾಕ್ ವೆಚ್ಚ ದೇನ್ ಕೇಲಾ ಬಲಾಗಿನ ಹಿಟಿಯಮ ಕಪುಟು ಅಪೆ ಒಲುವೆ ಕೂಡು ಹದಲ ಬಿತ್ತರಕ್ ದಾನವ ಮೇ ಸಿಟುವನ ಹೆಮದೇಮ ದೇಶಪಾಲನಿಕೈ ඉතින් මේ සමාජය ගැන වෙන දේවල් ගැන ඔබටත් අදහසක් ඇති අපි ගැනම කතා කරමු සර්ච් ලයිට්
3: ඉරිදා උදේ 8ට වෙනසට කැමති ඔබේ අදහසට අපේ දුරකථන විවෘතයි 0703 935 937 සර්ච් ලයිට් සමාජ කමිෂනය.

0: ಮಾನವೀಯ ಪ್ರೇಮೆಯ ಸೌಂದರ್ಯಾತ್ಮಕ ವ್ಯಮನಮಿ ಸಂದತಿಯ ಧಾರ ಶ್ರೀಜಾವರ್ಧನಪುರ ವಿಶ್ವವಿದ್ಯಾಲಯ ಸಿಂಗಳ ಸಹಜನ ಸನ್ನಿವೇದನ ಅಧ್ಯಯನಾಂಶಯ ಜ್ಯೇಷ್ಠ ಕಥಿಕ ಆಚಾರ್ಯ ಆಚಾರ್ಯ ಹಂಸಮಾಲಾ ರೆಡ್ಡಿ ಗಹಪುಲ ಸಭಕ ಅದತ್ ಮೇ ಕಥಾ ಬಹ ಅಪಿ ವಿರಾಮೇಟ ಕಲಿನ್ ಅಹುವ ಗೀತಾತ್ತೆಕ್ಕ ಮೇ ಗೀತೆ ಸಪುರಾಮ ಗಲಪಾನ ಪುಲಾಂಕಮ ತೇನೋ ಮುಕದ ಮೇ ಪಂಕ್ತಿ ವಿಷಮತಾವೇ ಕೇಳ ಕಿಯನೆಕ್ಕ ರಜಕಾಲೆದ ಹಿಮ ನತ್ತಂ ದೆನ್ ಕಾಲೆದ ಹಿಮ ವೆನಸಕ್ ನೇ ಕೊಯಿ ಕಾಲೆದ ಮೇ ಮೇ ವಿಷಮತಾವೇ ತೇವನ ಏಕೇಕ ಅಂದಮಿ ಏಕ ಸಮಹರ ವೇಳಾವಟ ಮೇ ಪಂಕ್ತಿ ಆರ್ಥಿಕೇ ಪದನಂ ಕರಗನ ಗನ್ನವ ವಗೇಮ ಮೇ ಕುಲ ಭೇದೇ ವೆನ್ನ ಪುಲುವಂ ಹಿಮ ನತ್ತಂ ಮೊಕಕ್ ಮಹರಿ ದೇಹಕ್ಕೆ ಮಿನಿಸುಂಗೇ ಮೇ ಆದರೆಯ ಪ್ರೇಮೇ ವಗೇ ಕಿನ ಕಾರಣಾವಲ್ ಸಿಹಿನ ಬವಟ ಪತ್ವೆನ್ನ ಇವಾಗ ಯಥಾರ್ಥಯಾಕ್ ಬವಟ ಪತ್ ನುವೀತಿಯನ್ನ ಹೇತು ಕಾರಣ ಹೆದನ ಬಂದ್ರ ನಾನಕರ ಸಮೀ ಗೀತೆ ಲಿಯಾನೆ ಜಾನಕ ವಿಕ್ರಮಸಿಂಹ ಮೇ ಗೀತೆಯ ಸಂಗೀತತ್ಕರ್ಲ ಗಾಯನಾಕರಣ ಕಲಿನ ಪ್ಯಹೋ ಗೀತೆಯದಿ ಕರುಣರಾತ ದೇವಲ್ಗರಿಯ ಸಹ ನಿರೋಷ ವಿರಾಜಿನಿ ಗಾಯನಾಕಲ ಗೀತೆಯದಿ ಆರಂಭೇ ಮಿ ಕ್ಯೂಗ ಸತ್ಮಹಲಿನ್ ಬೆಸೆಯನ್ನ ಮುಬಮಾ ಪಿಲಿ ಕಾರಣ ನಮ್ಕೆ ಮೇ ಗೀತೆ ಲಿಯಾನ ಪನ್ ಪದುರತ್ ಸತ್ಮಹಲತ್ ಮುಹು ವೇವಿದ ಕವತಾವತ್
1: ಅರಕೇಪು ಉಪಮಾ ರೂಪಕ ಮಾಯ್ ಪಾವಿಚಿ ಕರಾನ್ನಿ ಎತ್ತರದಿ ವೆನಸಕಡ ತಿಯೇನ್ನಿ ನಿಲ್ಲಹಸತ್ ತಲು ಪೊಲವತ್ ಎಕ್ ವೇವಿದ ಕವದಾವತ್ ಕೇಳ ಅಹನ ಪ್ರಶ್ನೆ ಅತಿಲೆ ಮಯಹನ್ನಿ ಪಣ್ ಪೆದುರತ್ ಸತ್ ಮಹಲತ್ ಮುಹು ವೇವಿದ ಕೇಳ ಮೊನಿಕಾ ಮೇ ಗೀತೆ ಇದ್ರಿಪತ್ ಕರಣ ಯುಗಯೇದಿ ಗೇಯಪದ ರಚಕ್ಯ ಸಮಾಜ ಕಥ ಕರಣ ಕತ್ತಿ ಕಿ ಹೆಮದೇಮ ತಿಯನ ಪಂತಿ ಇನ್ನಾಯ್ಟ ಬಿಮಟ ಬಹಿನ್ನ ಕೇಳ ನಮೂತ್ ಪಾವತಿನ ಸಮಾಜದಿ ಸಿದ್ಧ ವೆಲಾ ತಿಯೇನ್ನಿ ಏಮ ಬಿಬಟ ಬಹಿನಾಯ ಹಮ್ಮೂನತ್ ಎ ಆಯವ ಅಮತಕ ಕರಲ ಎ ಆಯ್ಗೆ ಪ್ರೇಮೇಟ ತಿತ್ತ ತಿಯಲ ಇಹಲಯಟೆ ಅಣ್ಣ ಪುಲುವಂ ಅತಕ್ ಅಲ್ಲಗಿನ ಇಹಲಟೆ ಅನಾಯ ತಮ ಅಪಿಟ ದಕಿ ಎನಿಸಾ ತಮೈ ರವಟಲ ಸಲ್ಲಿ ಅರಗಿನ ಪಿಟರಟೆ ಎಕ್ಕಂ ಯನವಾ ಕಿಯಲ ಹಮೋಕೆಬ ಜೀವಿತ ವಲ ಮೆಬಂದು ದುಃಖಲ್ಪನಾ ದೇನ ಕತಂದರ ನಿರಂತರೇಮ ಅಪಿಟ ಹೆನ್ನೆ ತರ ಬೇ ಕೇದ ವಾಚಕ ಮೇ ಗೀತ ವಲಿಂಗ್ ಕೊಚ್ಚರ ಸನ್ನಿವೇದನೆ ಕರ ಮಿನಿಸುಂಟ ದನಿಲ ನಾಯಕಿನಕ ತಮೈ ಅಪಿಟ ತೇರೇನ ಅನಿತ್ಯಕ ತಮೈ ಏಕಟ ಹೇತು ಮೇ ಲಿಯವಿಚ್ಚ ಯುಗಯೇಟ ವಡಾ ದೆಂ ವೆಡಿವೆನ್ನೆ ಮೆಬಂದು ಗೀತ ದೆಂ ಬಿಹಿವೆನ್ನೆತಿ ನಿಸಾ ಅಪಿ ಅಹನ್ನೆ ವಿನಿನ್ನೆ ಅಪಿ ಕೆಮತಿ ವೆನ ಗೀತವಲ್ಲ ಮೇ ಕಿಯನ ಸಾಕ್ಷರತಾವೇ ಅಪಿಟ ಲಬಾ ದೇನ್ನೆ ನೆ ಅಪಿಟ ಮೇ ದನುಮವತ್ ಅಪಿ ಆಕಲ್ಪ ವಿನಸ್ಕರಣ ಹೆಂಗೀಮವತ್ ಲಬಾ ದೇನ್ನೆ ನೆ ಇದು ಮೇ ಗೀತೆಯದಿ ಕಿಯನ ಪಹಲದಿ ಮದೇತಮ ಮೇಕನ ಅರೆ ಕಲಿಂ ಗೀತೆಯದಿ ಅಯ ಸತ್ಮಹಲ ಅಮತಕ್ಕಲ್ಲೇನವ ಮೆತನದಿತ್ತ ಯೋಚನಾ ಕರನ ಮಹಾಸ್ಯಂ ಪೊಲವಟ ಬೆಸ ಆವೋತ್ ಒಬ್ಬ ನೇನವ ಹಿತಟ ದುಃಖ ಕೇಳ ಓ ಕೇನವ ಗೀತೆ ಅವಸಾನ ಅಂತರ ಕೊಟ್ಟಿಸಿದಿ ಹೆಬೈ ಮುನಿಕಾ ಏಕೆನ ತಿನ್ನ ಪ್ರಶ್ನೆ ಹೋಗಿ ತಿನ್ನೋ ಮೇ ದೇಖ ಎಕತು ಕರನ್ನ ಪುಲು ಅಂದ ಕೊಚ್ಚರ ಉತ್ಸಾಹ ಕರ ಕೇಳ

0: ಸಮಯವ ಸತ್ಪುರ ಜಾತಿ ಹಕ್ಕು ವಿಶ್ವಾಸ್ಯತೆ ಲೊತರೈಲೋವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
1: ಗುಣಾತ್ಮಕ ಸಹ ನಿಷ್ಪಾದನೆಯಾಗ ಸಂದಹ ನವೀನ ತಾಕ್ಷಣೆಯನ್ ಬಲಗೆನ್ವುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಣ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕಿನ್ ಸಂದಹ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಾಕ್ ಹಂದುನ್ವಾದೀಮೆ ಪುರೋಗಾಮಿ ಅವರ ಮಾಕ್ಸ್ ಪೆನ್ ಸಮೂಹ ವ್ಯಾಪಾರೇಟ ಅನುಬಾಧಿತ ಮಾಕ್ಸ್ ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ್ಕೆ ಸಮಾಗಮ ವಿತೀನ್ ಅದಮ ಅವತಾನ್ನ 01 11 56 79 509